ಕಣ ಮೃಡಂಗ ಟಪ ಮುರ ಚಂಗ ಮುರಲಿ ಮಧುರ ಧ್ವನಿ ಕರ ತಾಳ ದುಂಡು ಬಜತ ಹೇದಿ ಕ್ರಾಂತ ದಾರಿ ದಾಂತ ದಾರಿ ದಾಂತ ದಾರಿ ದಾ ಬನ್ನಿ ಬಟಪ.